0: is your local radio station, Alive 90.5, keeping you up to date with local issues and events in the hills, Parramatta and Cumberland areas.
1: We all know businesses that don't answer their phones sound unprofessional and lose new customers. Every business can have a turnkey receptionist team answering calls for just $1 per day plus call charges. Stop sending your customers to voicemail and join the hundreds of smart businesses using turnkey receptionist by calling 02 8069 9111 now and ask about our three free offer. Turnkeyreceptionist.com.au. Station sponsor. HR Images is a team of professionally trained photographers with a passion for delivering a high quality service. We believe photography is about telling a story and capturing those rare moments. We offer a personalised, unique experience for every photo shoot, specialising in weddings, christenings, family portraits. Visit hrimages.com.au. Mention this ad to receive a complimentary 12 by 18 inch enlargement. HR Images brings you a bundle of joyful memories for you to cherish for your next event. Station sponsor.
2: Looking to stay connected with the Hills Shire? Discover Hills.Sydney, your go-to digital magazine for local news, politics, events and community stories. Whether you're a local business aiming to reach a wider audience or eager to stay informed, Hills.Sydney is your platform. Advertise with us and be part of a thriving digital community. Visit www.hills.sydney today. Hills.Sydney, where community comes to life. Station sponsor.
3: Hi, Matome Swaga. ನಮಸ್ಕಾರ ಎಲ್ಲರಿಗೂ. ನೀವು ಕೇಳ್ತಾ ಇದ್ದೀರಾ ಅಲೈವ್ 90.5 FM. ನಾನು ಅಖಿಲ ನಿಮ್ಮ ಜೊತೆನಲ್ಲಿ ಸವಿನುಡಿ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದೆ ಒಂದು ಸಿನಿಮಾ ಬಗ್ಗೆ. ಸಿನಿಮಾ ಹೆಸರಷ್ಟೇ ಹೇಳಿದ್ದೆ, ಚಲನಚಿತ್ರದ ಹೆಸರಷ್ಟೇ ಹೇಳಿದ್ದೆ. ಅದರ ಹೆಸರು ಬಂದು ಕೂರ್ಮಾವತಾರ. ಈಗ ಕೂರ್ಮಾವತಾರದ ಬಗ್ಗೆ ಮಾತಾಡೋಣ ಅಲ್ವಾ. ಫಸ್ಟ್ ಸ್ಟಾರ್ಟಿಂಗ್, ನಾವು ಕೂರ್ಮಾವತಾರ ಅಂತ ಹೇಳಿದ ತಕ್ಷಣ ಎಲ್ಲರೇ ಗೊತ್ತು ನಮಗೆ, ದಶಾವತಾರದಲ್ಲಿ ಒಂದು ಅವತಾರ ಕೂರ್ಮಾವತಾರ. ಕೂರ್ಮಾವತಾರ ಯಾತಕ್ಕೆ ಬಂತು ಅಂತಾದ್ರೂ ಇದೆಯಾ? ಸಾಧಾರಣವಾಗಿ ವಿಷ್ಣು ಪ್ರೊಟೆಕ್ಟರ್ ಅಂತ ಒಂದು ನಾವೆಲ್ಲ ಕರಿತೀವಿ. ಯಾಕೆ ಅಂತಂದರೆ ಯಾವಾಗ ಯಾವಾಗ ಈ ಭೂಮಿನಲ್ಲಿ ನಮ್ಮ ದುಷ್ಟ ಶಕ್ತಿಗಳು ಹೆಚ್ಚಾಗತ್ತೆ, ವಿಷ್ಣು ಒಂದೊಂದು ಅವತಾರ ತಗೊಂಡು ಬಂದು ಕಾಪಾಡ್ತಾನೆ. ಆ ದುಷ್ಟಶಕ್ತಿನ ವಿನಾಶ ಮಾಡಿ ಒಂದು ಜನರಿಗೆ ಎಲ್ಲ ಪ್ರೊಟೆಕ್ಷನ್ ಮತ್ತೆ ಬಂದು ಧರ್ಮ ಸ್ಥಾಪನೆ ಮಾಡಿ ಮತ್ತೆ ವಿಷ್ಣು ಲೋಕಕ್ಕೆ ತೆರಳ್ತಾನೆ ಅಂತ ಒಂದು ನಾವೆಲ್ಲ ಗೊತ್ತಿರುವಂಥ ಒಂದು ಸ್ಟೋರಿ ಎಲ್ಲ ಕೇಳ್ಕೊಂಡು ಬಂದಿರ್ತೀವಿ. ಆದರೆ ಕೂರ್ಮಾವತಾರದಲ್ಲಿ ವಿಷ್ಣು ಯಾವ ದುಷ್ಟಶಕ್ತಿಗೋಸ್ಕರನೂ ಬರೋದಿಲ್ಲ. ಕೂರ್ಮಾವತಾರದಲ್ಲಿ ಯಾತಕ್ಕಾಗಿ ಬರ್ತಾನೆ ಗೊತ್ತಾ? ಕೂರ್ಮಾವತಾರದಲ್ಲಿ ಬರೋದು ಒಂದು ಅಸುರ ಮತ್ತು ದೇವತೆಗಳ ಮಧ್ಯ ಸಮುದ್ರ ಮಂಥನ ನಡಿಬೇಕಾದ್ರೆ ಸಮುದ್ರ ಮಂಥನನೇ ಒಂದು ದೊಡ್ಡ ಕಥೆ. ಸೊ ಸಮುದ್ರ ಮಂಥನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ದೈವ ಅಂತ ಏನು ಹೇಳ್ತಾರೆ ಅಥವಾ ದೇವರು ಅಂತ ಏನು ಹೇಳ್ತಾರೆ, ದೇವಾದಿಗಳು ಅಂತ ಏನು ಹೇಳ್ತಾರೆ, ಅವರು ಅವರು ಶಕ್ತಿನ ಕಳ್ಕೊಂಬಿಡ್ತಾರೆ. ಏನು ಅಂತ ಹೇಳಿದ್ರೆ ಅವರು ಸದಾಕಾಲ ಯಾರಿಂದ ಕೂಡ ಸಾವನ್ನ ಅಪ್ಪಲ್ಲ ಅನ್ನೋ ಒಂದು ಅವರಿಗೆ ಆಶೀರ್ವಾದ ಇರುತ್ತೆ. ಆ ಒಂದು ಶಕ್ತಿನ ಅವರು ಕಳ್ಕೊತಾರೆ. ಕಳ್ಕೊಂಡಾಗ ಎಲ್ಲರೂ ಹೋಗಿ ಇದು ಅನ್ಯಾಯ, ಹೀಗಿದ್ದಾಗ ಏನಾಗತ್ತೆ ಅಂತಂದರೆ ಈ ರಾಕ್ಷಸರು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನ ಸಾಯಿಸ್ಬಿಟ್ರೆ ಈ ಎಲ್ಲ ಒಂದು ಪ್ರಪಂಚದ ಕಂಟ್ರೋಲ್ ಅಂದರೆ ವಾಯುದೇವ, ಅಗ್ನಿದೇವ ಅದೆಲ್ಲ ಒಂದು ದುಷ್ಟಶಕ್ತಿಗಳ ಒಂದು ಆಡಳಿತದಲ್ಲಿ ಹೋಗತ್ತೆ. ಹೋದಾಗ ಈ ಪ್ರಪಂಚ ಇಟ್ ವಿಲ್ ನಾಟ್ ಬಿ ಬ್ಯಾಲೆನ್ಸ್ಡ್ ಅಂತ ಹೇಳಿದಾಗ ಸರಿ ಆಯಿತು, ಆ ಸಮುದ್ರದಲ್ಲಿ ಅಮೃತ ಸಿಕ್ಕತ್ತೆ, ಆದರೆ ನಾವದನ್ನು ಮಂಥನ ಮಾಡಬೇಕು, ನಾವದನ್ನು ಚರ್ನ್ ಮಾಡಿದಾಗ ನಮಗೆ ಅದರಲ್ಲಿ ಅಮೃತ ಸಿಕ್ಕತ್ತೆ. ಆ ಅಮೃತ ಯಾರು ಕುಡಿತಾರೆ ಅವರಿಗೆ ವಾಪಸ್ ಶಕ್ತಿಗಳು ಬಂದು ಅವರು ಚಿರಾಯಿಸು ಆಗಿ ಆವಾಗ ದುಷ್ಟಶಕ್ತಿಗಳಿಗೆ ಡಿಫೀಟ್ ಮಾಡುವಂಥ ಒಂದು ಶಕ್ತಿ ಸಿಕ್ಕತ್ತೆ ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಅದು ಒಂದು ಸೆಲ್ಫಿಶ್ ಮೋಟಿವ್ ಅಲ್ವಾ, ಪವರ್ ಬೇಕು ಅಂತ. ಸೊ ಆ ಪವರ್ಗಾಗಿ ಒಂದು ನಡೆಯೋದು ಪ್ರಸಂಗ ಅಥವಾ ಒಂದು ಸ್ಟೋರಿನೇ ಸಮುದ್ರ ಮಂಥನ. ಆವಾಗ ಆ ಸಮುದ್ರ ಮಂಥನ ನಡಿಬೇಕಾದ್ರೆ ಪರ್ವತ ಒಂದು ಚರ್ನಿಂಗ್ ಸ್ಟಿಕ್ಕಾಗೆ ಯೂಸ್ ಮಾಡ್ತಾರೆ, ಮತ್ತು ಸಮುದ್ರ ಮಂಥನಕ್ಕೆ ಇನ್ನೊಂದು ಒಂದು ದೊಡ್ಡ ಆಕ್ಸೆಸರಿ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಟೂಲ್ ಅಂತ ಹೇಳಿದ್ರೆ ಹಾವಿನ ಒಂದು ಬಾಡಿನ ನಾವೇ ಅದನ್ನೇ ರೋಪ್ ಥರ ಯೂಸ್ ಮಾಡಿಕೊಂಡು ಒಂದು ಕಡೆ ದೈವಶಕ್ತಿ ಒಂದು ಕಡೆ ಅಸುರ ಶಕ್ತಿ ಅದನ್ನು ಚರ್ನ್ ಮಾಡ್ತಾರೆ. ಚರ್ನ್ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಭಾರ ಅದು ಎಷ್ಟು ವಿಗರಸ್ ಇರುತ್ತೆ ಅಂತ ಹೇಳಿದ್ರೆ ಪ್ರಾಸೆಸ್ಸು ಆ ಒಂದು ಬೆಟ್ಟನೇ ಮುಳುಗಕ್ಕೆ ಸ್ಟಾರ್ಟ್ ಆಗುತ್ತೆ ಸಮುದ್ರದಲ್ಲಿ. ಆ ಥರ ಮುಳುಗಬೇಕಾದ್ರೆ ವಿಷ್ಣುವಿನ ಎಲ್ಲರೂ ವಿಷ್ಣುಗೆ ಕರೆ ಕೊಡ್ತಾರೆ, ಏನಪ್ಪ ಮಾಡೋದು ಈಗ ಇದು ಮುಳುಗ್ತಾ ಇದೆ, ಇದಕ್ಕೇನಾದರೂ ಇದು ಹೀಗೆ ಮುಳುಗಿದ್ರೆ ಅವರು ಇನ್ನೂ ಕಂಟಿನ್ಯೂ ಮಾಡೋದಕ್ಕಾಗಲ್ಲ, ಸಮುದ್ರ ಮಂಥನ ಮಾಡೋದಕ್ಕಾಗಲ್ಲ, ಸಮುದ್ರ ಮಂಥನ ಮಾಡಲಿಲ್ಲ ಅಂತಂದರೆ ಅಮೃತ ಸಿಕ್ಕಲ್ಲ. ಸೊ ಹಾಗಾಗಿ ವಿಷ್ಣು ಕೂರ್ಮಾವತಾರವನ್ನು ದಾಳ್ತಾನೆ. ಸೊ ಕೂರ್ಮಾವತಾರದಲ್ಲಿ ಸಮುದ್ರದ ಏನು ಆ ಬೆಟ್ಟ ಇರುತ್ತೆ ಆ ಬೆಟ್ಟದ ಕೆಳಗೆ ಹಿ ವಿಲ್ ಆ್ಯಕ್ಟ್ ಆ್ಯಸ್ ಅ ಸ್ಟ್ಯಾಂಡ್. ಸೊ ಆ ಭಾರನ ಕೂರ್ಮ ಟಾರ್ಟಾಯ್ಸ್ ಒಂದು ಅವತಾರದಲ್ಲಿ ಅವನ ಬೆನ್ನು ಮೇಲೆ ಆ ಪರ್ವತವನ್ನು ಹಿಡ್ಕೊಂಡು ಆ ಒಂದು ಚರ್ನಿಂಗ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಕೂರ್ಮಾವತಾರದ ಒಂದು ಹಿಂದಿನ ಕತೆ. ಇದ್ಯಾಕೆ ನಾನು ಸಿನಿಮಾದಲ್ಲಿ ಹೇಳ್ತಾ ಇದ್ದೀನಿ, ಸಿನಿಮಾಗೋಸ್ಕರ ಹೇಳ್ತಾ ಇದ್ದೀನಿ, ಈ ಸಿನಿಮಾದು ಕಾನ್ಸೆಪ್ಟನ್ನು ಅಲ್ಲಿಂದ ಬರುತ್ತೆ. ಸೊ ಬ್ಯೂಟಿಫುಲಿ ಟೇಕನ್ ಆ್ಯಂಡ್ ಬ್ಯೂಟಿಫುಲಿ ಡೆಪಿಕ್ಟೆಡ್ ಅಂತಲೇ ಹೇಳ್ತೀನಿ. ಸೊ ಯಾ, ಈ ಥರ ಒಂದು ಫಿಲಮ್ ನಿಮಗೆ ಯಾವುದಾದ್ರೂ ಗೊತ್ತಾ? ಕ್ಯಾನ್ ಯು ಥಿಂಕ್ ಅಬೌಟ್ ಎನಿ ಮೂವಿ ಇಷ್ಟು ಡೀಪಾಗೆ ಮೀನಿಂಗ್ ಇರುವಂಥದ್ದು? ಯೋಚನೆ ಮಾಡಿ, ಹಾಡು ಕೇಳಿಕೊಂಡು ಮತ್ತೆ ಬರೋಣ. ಮತ್ತೆ ಈ ಕತೆದು ಇನ್ನೊಂದಷ್ಟು ಡೀಟೇಲ್ಸ್ ಕೊಡ್ತೀನಿ, ಸೊ ದಟ್ ನೀವು ಹೋಗಿ ವಾಪಸ್ಸು ನೋಡೋಕ್ಕೆ ಇನ್ಸ್ಪೈರ್ ಆಗ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಮೊದಲು ಹಾಡು, ಅದಾದಮೇಲೆ ಮತ್ತೆ ಕತೆ ಮುಂದೆ ಬರೆಯುತ್ತೆ.

ಹೇಳ್ತೀವಲ್ಲ ಆ ತರ. ಸೊ ಆ ಒಂದು ಪ್ರೊಸೆಸ್ ಅಲ್ಲಿ ಬಂದಿದಂತ ಒಂದು ಅವತಾರನೇ ಕೂರ್ಮಾವತಾರ. ಈ ಕೂರ್ಮಾವತಾರ ಅಂತ ಟೈಟಲ್ ಕೊಟ್ಟಿರುವಂಥ ಮೂವಿನಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಅ ವೆರಿ ಸಿಂಪಲ್ ಮ್ಯಾನ್, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಮ್ಯಾನ್. ಜಾಸ್ತಿ ಏನೋ ಆಂಬಿಷನ್ ಇರೋದಿಲ್ಲ ಆ ಮನುಷ್ಯನಿಗೆ. ಒಂದು ಗೌರ್ಮೆಂಟ್ ಕೆಲಸ ಇರುತ್ತೆ, ಆ ಮನುಷ್ಯ ಗೌರ್ಮೆಂಟ್ ಕೆಲಸಕ್ಕೆ ಖುಷಿ ಖುಷಿಯಾಗೆ ಹೋಗ್ತಿರ್ತಾರೆ, ಅವ್ರ ಕೆಲಸವನ್ನು ತುಂಬ ನಿಯತ್ತಾಗಿ ಮಾಡ್ತಿರ್ತಾರೆ. ವಾಪಸ್ ಬಂದು ಮನೆಗೆ ಏನು ಹೆಲ್ಪ್ ಮಾಡಬೇಕೋ ಹೆಲ್ಪ್ ಮಾಡಿ ಆ ಒಂದು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಆ ಮನೇನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಈ ಥರ ಒಬ್ಬ ಮನುಷ್ಯನಿಗೆ ಒಂದು ಮಗ ಸೊಸೆ ಮೊಮ್ಮಗು, ಇದು ಅವನ ಸಣ್ಣ ಕುಟುಂಬ. ಹೀಗಿದ್ದಾಗ ಒಂದು ಯಾವುದೋ ಒಂದು ಬೇರೆ ಒಂದು ಡೈರೆಕ್ಷನಿಂದ ಡಿಸ್ಟ್ರ್ಯಾಕ್ಷನ್ ಅಂತಲೇ ಹೇಳ್ತಾರಲ್ಲ, ಎಲ್ಲಿಂದನೋ ಅಚಾನಕ್ಕಾಗಿ ಯಾವುದೋ ಒಂದು ಸ್ಟೋರಿ ಶೂಟ್ ಆಗ್ತಿರತ್ತೆ, ಸೀರಿಯಲ್ ಶೂಟಿಂಗ್ ಆಗ್ತಿರತ್ತೆ. ಆ ಸೀರಿಯಲ್ ಶೂಟಿಂಗಲ್ಲಿ ಒಂದು ಪಾತ್ರ ತುಂಬ ಹೋಲಿಕೆ ಇರುತ್ತೆ ಈ ಮನುಷ್ಯನ ನಿಜ ಜೀವನದ ಲುಕ್ಸ್ಗೆ. ಆ ಒಂದು ಕ್ಯಾರೆಕ್ಟರ್ ತುಂಬ ಹೊಂದಾಣಿಕೆ ಇರುತ್ತೆ. ಸೊ ಆ ಒಂದು ಸೀರಿಯಲ್ ಡೈರೆಕ್ಟರ್ಗೆ ಓಕೆ, ನನ್ನ ಕ್ಯಾರೆಕ್ಟರ್ ಲುಕ್ಸಿಗೆ ಈ ಒಂದು ಮನುಷ್ಯ ಚೆನ್ನಾಗಿ ಸೂಟ್ ಆಗ್ತಾನೆ. ಸೊ ಹಾಗೆ ಈ ಮನುಷ್ಯನ ಆನ್ ಬೋರ್ಡ್ ಮಾಡಿಕೊಂಡು ಈ ಮನುಷ್ಯನಿಗೆ ಮೇಕಪ್ ಹಾಕಿ ಆ್ಯಕ್ಟಿಂಗ್ ಹೇಳಿಕೊಟ್ಟು ಈ ಮನುಷ್ಯನ ಕೈಯಲ್ಲಿ ಆ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಹೋಗಿಬಿಟ್ಟು ತುಂಬ ಚೆನ್ನಾಗಿ ಮರ್ಯಾದೆಯಿಂದ ಫಸ್ಟು ಮಾತಾಡಿಸಿ ಅವರು ಹೇಳ್ತಾರೆ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಆ್ಯಕ್ಟಿಂಗೆಲ್ಲ ಬರಲ್ಲ, ನಂಗೆ ನಟಿಸೋಕ್ಕೆಲ್ಲ ಬರಲ್ಲ, ನಾನು ಕೆಲಸ ಮಾಡುವಂಥ ಒಂದು ಸಾಧಾರಣ ವ್ಯಕ್ತಿ, ನನ್ನ ಸಂತೋಷ ಬಂದು ಈ ಕೆಲಸದಲ್ಲೇ ಇರೋದು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆದರೆ ಮನೆಯಲ್ಲಿ ದುಡ್ಡಿನ ಆಸೆ, ಸೊ ಎಲ್ಲರೂ ಈ ಮನುಷ್ಯನಿಗೆ ಮಾಡು ಮಾಡು ಮಾಡು ಅಂತ ಹೇಳಿ ಅದೇ ಫಸ್ಟ್ ಎಕ್ಸ್ಪೆಕ್ಟೇಷನ್. ಆ ಮನುಷ್ಯನಿಗೆ ಆ ರೋಲ್ ಬೇಕೇ ಇರಲಿಲ್ಲ, ಆ ಒಂದು ಆಸೆ ಆ ಮನುಷ್ಯನಿಗಿದ್ದೂ ಇರಲಿಲ್ಲ. ಆದರೆ ಕುಟುಂಬಕ್ಕೋಸ್ಕರ ಆ ಮನುಷ್ಯ ಸರಿ ನಾನು ಮಾಡ್ತೀನಿ ಪಾತ್ರ ಮಾಡ್ತೀನಿ ಅಂತ ಹೇಳಿ ಆ ಸೀರಿಯಲಲ್ಲಿ ಪಾತ್ರ ಮಾಡೋದಕ್ಕೆ ಒಪ್ಕೊತಾನೆ. ಮುಂದೇನಾಗತ್ತೆ ಅಂತ ಹೇಳಿದರೆ ಆ ಪಾತ್ರದಲ್ಲಿ ಎಷ್ಟು ಆತನು ಮುಳುಗೋಗ್ತಾನೆ ಅಂತ ಹೇಳಿದ್ರೆ, ಹೇಗೆ ಒಂದು ಕೂರ್ಮಾವತಾರದಲ್ಲಿ ಎಲ್ಲ ಭಾರ ಬೇರೆ ಯಾವುದೋ ಒಂದು ಪರ್ಪಸ್ಗೋಸ್ಕರ ತಗೊಳ್ತಾರಲ್ಲ ಭಗವಂತ, ಅದೇ ಥರ ಈ ಮನುಷ್ಯ he will sacrifice himself at various stages. ಒಂದೊಂದು ಸ್ಟೇಜಲ್ಲೂ ಆ ಮನುಷ್ಯ ತ್ಯಾಗ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಕೊನೆಗೆ ಅವನಿಗೂ ಆ ಕೂರ್ಮಾವತಾರಕ್ಕೂ ಡಿಫ್ರೆನ್ಸೇ ಇರೋದಿಲ್ಲ. ಅಂದರೆ ಏನೂ ಅದರಿಂದ ಒಂದು ಒಳ್ಳೆಯದೂ ಆಗಲ್ಲ ಕೆಟ್ಟದ್ದೂ ಆಗಿಲ್ಲ. ಅಂದರೆ ಒಂದು ಕೂರ್ಮಾವತಾರದಿಂದ ಯಾವ ದುಷ್ಟಶಕ್ತಿ ಸಾಯಲೂ ಇಲ್ಲ ಅಥವಾ ಯಾವ ಒಂದು ಒಳ್ಳೆಯದು ಆಗಲೂ ಇಲ್ಲ. ಜಸ್ಟ್ ಅವರು ಒಂದು ಏನು ಪರ್ಪಸ್ ಇತ್ತು, ದೇವತೆಗಳಿಗೆ ಏನು ಪರ್ಪಸ್ ಇತ್ತು ಅದು ಫುಲ್ಫಿಲ್ ಆಯಿತು ಈ ಒಂದು ತ್ಯಾಗದಿಂದ, ಈ ಕೂರ್ಮಾವತಾರ ಮಾಡಿರೋ ತ್ಯಾಗದಿಂದ. ಅದೇ ಥರನೇ ಆ ಫ್ಯಾಮಿಲಿಗೆ ಚೂರೋ ಅಲ್ಲಿ ಇಲ್ಲಿ ಬೆನಿಫಿಟ್ ಆಯಿತು, ಬಟ್ ಈ ಮನುಷ್ಯನ ಜೀವನದಲ್ಲಿ ಅವನು ಪೂರ್ತಿಯಾಗಿ ಬದಲಾಗ್ತಾ ಹೋಗ್ತಾನೆ. ಆ ಕ್ಯಾರೆಕ್ಟರ್ ಥರನೇ ಕಾಣಿಸ್ಬೇಕು ಅಂತ ಎಫರ್ಟಲ್ಲಿ ಆ ಸಣ್ಣ ಸಣ್ಣ ತ್ಯಾಗಗಳು, ಆ ಒಂದು ಇಂಟ್ರ್ಯಾಕ್ಷನ್ನು, ಆ ಒಂದು ಮೊಮ್ಮಗು ಜೊತೆ ಇದ್ದಿದ್ದಂಥ ಪ್ರೀತಿ, ಇದೆಲ್ಲ ನೋಡೋಕ್ಕೆ ಚೆಂದ ಕಲಿಯೋಕ್ಕೂ ತುಂಬ ಇದೆ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ಈ ಸಿನಿಮಾ ಬಗ್ಗೆ ಮಾತಾಡಿದೆ. ಮತ್ತೆ ನಾನು ಈ ಸಿನಿಮಾ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಲ್ಲ, ಇಷ್ಟು ಸಾಕು. ಯಾಕೆಂದರೆ ನೀವೆಲ್ಲ ಹೋಗಿ ನೀವೇ ನೋಡಬೇಕು, ನೋಡಿ ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪ್ರತಿಯೊಬ್ಬರೂ ಅದನ್ನು ನೋಡಿದಾಗ ಅವ್ರ ಇಂಟರ್ಪ್ರಿಟೇಷನ್ ಬೇರೆಯೇ ಆಗತ್ತೆ. ಇದು ನನ್ನ ಇಂಟರ್ಪ್ರಿಟೇಷನ್, ನನಗೆ ಹೀಗೆ ಅನಿಸಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ತುಂಬ ತಿಳ್ಕೊಳ್ಳುವಂಥ ಕಾತುರ ಇದೆ. ನೀವು ಅಲೈವ್ ಚಾನೆಲ್ಸ್ ಫಾಲೋ ಮಾಡ್ತಿದ್ರೆ, ಅಕಸ್ಮಾತಾಗಿ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಏನೇನೋ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ ಅಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಈ ಮೂವಿ ಬಗ್ಗೆ. ಸೊ ಆನ್ ದ್ಯಾಟ್ ನೋಟ್ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ಹಾಡುಗಳನ್ನ ಹಾಕ್ತೀನಿ, ಎಂಜಾಯ್ ಮಾಡಿ. ಹೋಪ್ ನಿಮ್ಮ ವೆನ್ಸ್ಡೇ ಕೂಡ ಚೆನ್ನಾಗಿತ್ತು ಅಂತ ನಾನು ಅನ್ಕೊತೀನಿ. ಮುಂದೆ ಕೂಡ ಚೆನ್ನಾಗಿರುತ್ತೆ. ಮುಂದೆ ನಿಮ್ಮ ಜೊತೆ ವೆನ್ಸ್ಡೇ ಡ್ರೈವ್ನಲ್ಲಿ ಪೀಟರ್ ಇರ್ತಾರೆ, ಅವರು ಬಂದು ಒಂದಷ್ಟು ಹಾಡುಗಳು ಮತ್ತು ಮಾತಾಡ್ತಾರೆ.
ಸೊ ಮ್ಯೂಸಿಕ್ ಮತ್ತು ಟಾಕ್ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಅಲೈವ್ 90.5 FM ನಲ್ಲಿ.

0: ನೀವು ಮತ್ತೆ ನೆಕ್ಸ್ಟ್ ವಾರ ನನ್ನ ಕಾರ್ಯಕ್ರಮಕ್ಕೆ ಟ್ಯೂನಿನ್ ಆಗಿ ಅಂತ ಹೇಳ್ತಾ ಶುಭ ದಿನ. ಮತ್ತೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಸ್ಯಾಕ್ರಿಫೈಸ್ ಎಷ್ಟು ಮಾಡಬೇಕು, ಯಾರಿಗೆ ಮಾಡಬೇಕು ಅಂತ ಯಾವತ್ತೂ ಬಿ ವೆರಿ ಕೇರ್ಫುಲ್, ಆರ್ ಟು ಹೂಮ್ ಯು ಆರ್ ಸ್ಯಾಕ್ರಿಫೈಸಿಂಗ್ ಆ್ಯಂಡ್ ವಾಟ್ ಯು ಆರ್ ಸ್ಯಾಕ್ರಿಫೈಸಿಂಗ್ ಅಂತ. ಸಮ್ಟೈಮ್ಸ್ ಇಟ್ ಈಸ್ ವರ್ತ್, ಸಮ್ಟೈಮ್ಸ್ ಇಟ್ ಮೈಟ್ ನಾಟ್ ಬಿ. ಸೊ ಆ ಒಂದು ಪವರ್ ಯಾವತ್ತೂ ಡಿಸಿಷನ್ ನಿಮ್ಮ ಕೈಯಲ್ಲಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಶುಭ ದಿನ.
1: Alive 90.5.

0: Hi, this is Tracy from Thank God It's Friday. Why not join me every Friday night at 7 o'clock for the best black gospel music broadcasting from Sydney, Australia on Alive 90.5.
1: You are listening to Alive 90.5, serving the Hills, Parramatta and Cumberland areas since 1992.
2: ಹಲೋ ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಅಲೈವ್ 90.5 FM. ನಾನು ಅಖಿಲಾ ನಿಮ್ಮ ಜೊತೆನಲ್ಲಿದ್ದೀನಿ. ನನ್ನ ಕಾರ್ಯಕ್ರಮದ ಹೆಸರು ಸವಿನುಡಿ. ಈಗಾಗಲೇ ನಾನು ಸಾಕಷ್ಟು ಚನ್ನಪಟ್ಟಣದ ಗೊಂಬೆಗಳ ಬಗ್ಗೆ ಮಾತಾಡಿದೆ, ಹಾಗೂ ನಮ್ಮ ಹೇಗೆ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರು ಬೇರೆ ದೇಶದಿಂದ ಆರ್ಟಿಸನ್ಸ್ನ ಕರೆದು, ಕ್ರಾಫ್ಟ್ಸ್ಮೆನ್ನ ಕರೆದು, ನಮ್ಮ ಒಂದು ಲೋಕಲ್ ಕ್ರಾಫ್ಟ್ಸ್ಮೆನ್ ಮತ್ತು ಆರ್ಟಿಸನ್ಸ್ನ ಟ್ರೈನ್ ಮಾಡಿ ಹೇಗೆ ಒಂದು ಕಲ್ಚರಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತಲೇ ಹೇಳ್ತಾರಲ್ಲ, ಆ ಥರ ಒಂದು ಕಲ್ಚರಲಿ ಎಕ್ಸ್ಚೇಂಜ್, ಕಲ್ಚರ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಹುಟ್ಟಿದಂಥ ಒಂದು ಕಲೆನೇ ಚನ್ನಪಟ್ಟಣದ ಗೊಂಬೆಗಳು. ಅದು ಸಸ್ಟೈನಬಲ್ ಟಾಯ್ಸ್ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಎಲ್ಲ ಮಕ್ಕಳಲ್ಲೂ ಆಟಾಡ್ತಾಯಿದ್ರು. ಮಕ್ಕಳಷ್ಟೇ ಅಲ್ಲ, ಅದು ದೊಡ್ಡವರು ತುಂಬ ಇಷ್ಟಪಟ್ಟು ಖರೀದಿ ಮಾಡ್ತಾಯಿದ್ರು. ಯಾಕೆಂದರೆ ಅದು ಇಟ್ಸ್ ನಾಟ್ ಜಸ್ಟ್ ಎನ್ ಆರ್ಟ್ ಪೀಸ್, ಅದು ಹೇಳಬೇಕು ಅಂದರೆ ಒಂದು ಕಥೆನೇ ಹೇಳೋದು. ಇವಾಗ್ಲೂ ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಚನ್ನಪಟ್ಟಣ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಹೋದರೆ ಅಲ್ಲಿ ನೀವೇನನ್ನ ಡಿಸ್ಕ್ರೈಬ್ ಮಾಡಿದ್ರೆ ನನಗೆ ಇಂಥ ಒಂದು ಥೀಮಲ್ಲಿ ಗೊಂಬೆಗಳು ಬೇಕು, ಇಂಥ ಒಂದು ಒಂದು ಡಿಸೈನಲ್ಲಿ ಬೇಕಾಗತ್ತೆ ಈ ಥರ, ಅಥವಾ ಅದರಲ್ಲಿ ಒಂದು ಬಳೆಗಳಾಗಿರಬಹುದು ಅಥವಾ ಒಂದು ಗೊಂಬೆಗಳಾಗಿರ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಕೂತು ಅದನ್ನು ಅಷ್ಟೇ ಚೆನ್ನಾಗಿ ಡ್ರಾ ಮಾಡಿ ತೋರಿಸಿ ನಿಮಗೆ ಇಷ್ಟ ಆಗೋ ಥರ ಆ ಟಾಯ್ಸ್ನ ನಿಮಗೆ ಮಾಡಿ ಅಲ್ಲಿ ಕೊಡ್ತಾರೆ. ಇಷ್ಟು ಬಿಸ್ಪೋಕ್ ಅಂತಾನೆ ಕಸ್ಟಮ್ ಮೇಡ್ ಟಾಯ್ಸ್ ನೀವು ನಿಮ್ಮದಾಗಿಸ್ಕೋಬಹುದು. ಸೊ ಈ ಸತಿ ಹೋದಾಗ ಅಕಸ್ಮಾತಾಗೆ ನಿಮಗೇನನ್ನ ಟೈಮ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಈ ಚನ್ನಪಟ್ಟಣದ ಟಾಯ್ ಫ್ಯಾಕ್ಟ್ರಿಗೆ ಒಂದು ಯಾವುದಾದ್ರೂ, ಎಷ್ಟೊಂದು ಟಾಯ್ ಫ್ಯಾಕ್ಟ್ರೀಸ್ ಇದೆ ನನಗೆ ನೆನಪಿರೋ ತನಕ ನಾನು ಹೋಗಿದ್ದೆ. ಸಣ್ಣ ಸಣ್ಣದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ನಾವು, ಆ ಥರ ಮನೆಯಲ್ಲೇ ಮಾಡ್ತಾರೆ, ಟಾಯ್ಸ್ನ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ. ತುಂಬ ಪ್ರೀತಿಯಿಂದ ಮಾಡ್ತಾರೆ ಮತ್ತು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಸೊ ಇಂಥ ಒಂದು ಕಲೆಗೆ 2006 GI ಟ್ಯಾಗ್ ಬರುತ್ತೆ, ಗೌರ್ಮೆಂಟ್ ಅದಕ್ಕೆ GI ಟ್ಯಾಗ್ ಕೊಡ್ತಾರೆ. ಕೊಟ್ಟು ಅದನ್ನು ಚನ್ನಪಟ್ಟಣಕ್ಕೆ ಆ ಒಂದು ಜಾಗ್ರಫಿಕಲ್ ಇಂಡಿಕೇಶನ್ ಕೊಟ್ಟು ಆ ಒಂದು ಸ್ಥಾನ ಸಿಗತ್ತೆ. ಅದು ಸಿಕ್ಕಿದ ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಆ ಕಲೆಗೆ ಇನ್ನೂ ಒಂದಷ್ಟು ಬೆಲೆ ಕಟ್ಟದಂಗಾಗತ್ತೆ. ಮತ್ತು ಈ ಆರ್ಟಿಸನ್ಸು, ಈ ಕ್ರಾಫ್ಟ್ಸ್ಮೆನ್ಗೆ ಇನ್ನೂ ಒಂದಷ್ಟು ಎನ್ಕರೇಜ್ಮೆಂಟ್ ಸಿಗತ್ತೆ. ಆ ಒಂದು ಕ್ರಾಫ್ಟನ್ನು ಕಲಿಬೇಕು ಅಂತ ಮುಂದಿನ ಜನ್ರೇಷನ್ ಕೂಡ ಇಷ್ಟಪಟ್ಟು ಆಸೆಪಟ್ಟು ಕಲಿತಾರೆ, ತಗೊಂಡು ಮುಂದೆ ಹೋಗ್ತಾರೆ, ಅದನ್ನು ಅಲ್ಲಿ ಬಿಟ್ಟುಬಿಡಲ್ಲ ಅಂತ ಒಂದೇ ಒಂದು ಒಂದು ಇಂಟೆನ್ಷನಿಂದ ಈ GI ಟ್ಯಾಗ್ಸ್ ಕೊಟ್ಟು ಎನ್ಕರೇಜ್ ಮಾಡ್ತಾರೆ. ಇದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ, ಇಂಟ್ರೆಸ್ಟಿಂಗ್ ಥಿಂಗ್ಸ್ ಬಗ್ಗೆ ಮಾತಾಡೋಣ. ಬಟ್ ನಾ ಹೋಗೋಕ್ಕಿಂತ ಮುಂಚೆ ಇಷ್ಟೇ ಹೇಳಬೇಕು ಅಂತ ಇದ್ದೀನಿ ಇವತ್ತು. ಸೊ ನಮ್ಮ ಈ ಚನ್ನಪಟ್ಟಣ ಟಾಯ್ಸಿಂದ ಏನು ತಿಳ್ಕೊತೀವಿ ಅಂತ ಹೇಳಿದ್ರೆ, ಈವನ್ ನಾವು ಈವನ್ ಬಿಫೋರ್ ಮಾಡರ್ನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಆಗೋಕ್ಕಿಂತ ಮುಂಚೆನೂ ನಮ್ಮಲ್ಲಿ ತುಂಬ ಸಸ್ಟೈನಬಲ್ ಸೊಲ್ಯೂಷನ್ಸ್ ಇತ್ತು. ಖಂಡಿತ ನಾವು ಹುಟ್ಟಿ ಬೆಳೆದಿದ್ದು ಅಥವಾ ನಮ್ಮ ರೂಟ್ಸ್ನ ಹೋದರೆ ತುಂಬ ಸಸ್ಟೈನಬಲ್ ಲೈಫ್ನ ನಾವು ಲೀಡ್ ಮಾಡ್ತಿದ್ವಿ. ಒಂದು ಗೊಂಬೆ ಇರಲಿ, ಒಂದು ತಿನ್ನೋ ಪದಾರ್ಥವಿರಲಿ, ಹಾಕೋ ಬಟ್ಟೆ ಇರಲಿ, ಎಲ್ಲ ಕೂಡ ಆರ್ಗ್ಯಾನಿಕ್ ಇರ್ತಿತ್ತು, ಎಲ್ಲ ಕೂಡ ನಾವು ನೇಚರಿಂದ ಇನ್ಸ್ಪೈರ್ ಆಗಿ ತಗೊಳ್ತಿದ್ವಿ. ಅದು ವಾಪಸ್ ನೇಚರ್ಗೆ ಹೋಗೋ ಥರ ಅಷ್ಟು ಚೆನ್ನಾಗೆ ನಾವು ಬದುಕ್ತಿದ್ವಿ. ಕ್ಲೀನ್ ಲಿವಿಂಗ್ ಅಂತ ಏನು ಹೇಳ್ತಾರೆ ಅದನ್ನು ನಾವು ಆ ಥರ ಬದುಕಿ ಬಂದಿದ್ದೀವಿ. ಅದಕ್ಕೇ ಹೇಳೋದು, ಈಗ ಸ್ವಲ್ಪ ನಾವು ಹಿಂದೆ ತಿರುಗಿ ನೋಡಬೇಕಾಗತ್ತೆ, ಸ್ವಲ್ಪ ನಾವು ನಮ್ಮ ರೂಟ್ಸಿಂದ ಒಂದು ಸ್ವಲ್ಪ ಕಲಿಬೇಕಾಗತ್ತೆ. ನಿಜವಾಗ್ಲೂ ನಾವು ಅಕ್ಯುಮುಲೇಟ್ ಮಾಡೋ ಮುಂಚೆ ಎಸ್ಪೆಷಲಿ ಟಾಯ್ಸ್ ಯೋಚನೆ ಮಾಡಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ಅಣ್ಣ ಅಥವಾ

0: ಕಸಿನ್ಸ್ ಆಟ ಆಡಿ ಬಿಟ್ಟಿದಂಥ ಒಂದು ಗೊಂಬೆಗಳನ್ನ ಮತ್ತೆ ಅದು ಪಾಸ್ ಆಗ್ತಿತ್ತು ಜನ್ರೇಷನ್ಸು. ನನಗೆ ನೆನಪಿರೋ ತನಕ ನಮ್ಮಮ್ಮನ ಹತ್ರ ತುಂಬ ಗೊಂಬೆಗಳಿತ್ತು, ಕಲೆಕ್ಷನೇ ಇತ್ತು. ಅದರಲ್ಲೇ ನಾವು, ನಾನು ಮತ್ತು ನಮ್ಮ ಅಕ್ಕ ತುಂಬ ದಿನ ತುಂಬ ವರ್ಷಗಳ ಆಟ ಆಡಿದ್ವಿ ಆ ಗೊಂಬೆಗಳಲ್ಲಿ. ಆ ಗೊಂಬೆಗಳೇ ಈಗ ನನ್ನ ಒಬ್ಬ ನೀಸ್ ಕೂಡ ಆಟ ಆಡ್ತಾ ಇದ್ದಾಳೆ. ಸೊ ಐ ಥಿಂಕ್ ಇದರಿಂದ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತು ನಾವು ತಗೊಂಡು ಸುಮ್ಮನೆ ಡಿಸ್ಕಾರ್ಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಕಾನ್ಷಿಯಸ್ಲಿ ಅವಾಯ್ಡ್ ಮಾಡೋಣ. ಎಲ್ಲರೂ ಲೆಟ್ಸ್ ಫೋಕಸ್ ಆನ್ ಲಿವಿಂಗ್ ಕ್ಲೀನ್ ಆ್ಯಂಡ್ ಸಿಂಪಲ್ ಲೈಫ್. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೂ ಸಂತೋಷ, ಮುಂದಿನ ಬರೋ ಜನ್ರೇಷನ್ಸ್ಗೂ ಸಮ್ಥಿಂಗ್ ಟು ಕ್ಯಾರಿ ಅ ಲೆಗಸಿ ಅಂತ ಇರುತ್ತೆ. ಈ ಮಾತಿನಿಂದ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ನಿಮಗೆಲ್ಲರಿಗೂ ಮತ್ತೊಂದು ವಿಷಯದ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ಹಾಡು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಹೋಪ್ ಯು ಹ್ಯಾಡ್ ಅ ಗ್ರೇಟ್ ಡೇ ಆ್ಯಂಡ್ ಮುಂದೆ ನಿಮ್ಮ ಸಂಜೆ ಕೂಡ ಶುಭ ದಿಂದ ಇರಲಿ ಅಂತ ಹೇಳ್ತಾ ಗುಡ್ ಈವ್ನಿಂಗ್ ಮತ್ತೆ ಶುಭ.
1: Alive 90.5.